ಸಿಂಗ್ ಸೀರಾ ಕೋಯ್ ಇತರೋನ ಹಮುತು ಓಲಾ ಮೂಜಿಗೆ ಪುರಕಿದ ಪಿರ್ಮೈ ಇತ ಸೇ ಬರೇಜಾ ಹಮುತು ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿದಾದೆ ನೆಬೆ ಹೋಲಾ ಇಸಿ ಲಿಯಂ ಇದಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ita makmudansa fo atembrani atukura larang noliu hakarak se sentru transformasao miang ita hakarak rekonyese itenya ang konjuntu lo itenya santidade hakarak dezenvolve hodame bit no domi ita maksaisasi konaba moras lo injustisa nebe haleuita hakarak saibelung ihaluta ita fiar ia igualidade no diversidade respeita itenye diferensa sira ita fiar kata fo mak hahalok simunia iha kura ita angrasi ita kura itenya mundu ita fiar kata ita hotu iha interkoneksaung nyelarang parte husi beala sira nolabari sira nebe mai parte horai mundu no fitun sira amen.

ಗೀತ ಹರೆಯವಯಸಾ ಇಮ ಜೀನಾ ಎಮ ಗಿಯ ಇಡನೆ ಬೇ ಮತ್ತೇನೆ ತೇಬೇಸ್ ಸಾಂತು ಇಡಾ ಕಾ ಎಮ ಇಡನೆ ಬೇ ನಾ ಕೋನು ಹೋ ಸಾಬೆಡೋರಿಯಾ ನೋಡೋಮಿ ಮೋಸು ಬೈತ.